0: aimatan taikna bo bare duren melani bodra ando akni juri ko paite ila mien be pata jagar ba aimia okon re anasul hora bisere sim ko asul mien swarojgar tana nen bisere kin japagar tana kamal kisor tiu ando ram singh chatar lote ila marbu aim kin
1: ᱟᱹᱞᱤᱧ ᱫᱚ ᱞᱩᱛᱩᱢ ᱫᱚ ᱠᱟᱢᱟᱞ ᱠᱤᱥᱚᱨ ᱛᱤᱭᱩ ᱦᱟᱛᱚ ᱫᱚ ᱫᱚᱯᱟᱭ ᱜᱟᱢᱟᱨᱤᱭᱟ ᱟᱪᱪᱷᱟ
2: ᱟᱫᱚ ᱱᱤᱛᱟᱹᱜ
1: ᱴᱩᱝᱨᱤ ᱨᱮ ᱢᱮᱱᱟᱜ ᱞᱤᱧ ᱦᱤᱥᱟᱹᱵ ᱛᱮ ᱱᱟᱜ ᱴᱩᱝᱨᱤ ᱨᱮᱜᱮ ᱟᱵᱚ ᱫᱚᱠᱟᱱ ᱫᱚ ᱪᱟᱞᱟᱣ ᱠᱟᱱ ᱜᱮ ᱟᱫᱚ ᱱᱤᱛᱚᱜ ᱫᱚ ᱟᱹᱞᱤᱧ ᱫᱚ ᱱᱟᱜ ᱴᱩᱝᱨᱤ ᱨᱮᱜᱮ ᱢᱮᱱᱟᱜ ᱞᱤᱧᱟ ᱟᱫᱚ ᱱᱤᱛᱚᱜ ᱫᱚ ᱟᱹᱞᱤᱧ ᱫᱚ ᱱᱟᱜ ᱴᱩᱝᱨᱤ ᱨᱮᱜᱮ ᱢᱮᱱᱟᱜ ᱞᱤᱧᱟ ᱟᱫᱚ ᱱᱤᱛᱚᱜ ᱫᱚ ᱟᱹᱞᱤᱧ ᱫᱚ ᱱᱟᱜ ᱴᱩᱝᱨᱤ ᱨᱮᱜᱮ ᱢᱮᱱᱟᱜ ᱞᱤᱧᱟ ᱟᱫᱚ ᱱᱤᱛᱚᱜ ᱫᱚ ᱟᱹᱞᱤᱧ ᱫᱚ ᱱᱟᱜ ᱴᱩᱝᱨᱤ ᱨᱮᱜᱮ ᱢᱮᱱᱟᱜ ᱞᱤᱧᱟ ᱟᱫᱚ ᱱᱤᱛᱚᱜ ᱫᱚ ᱟᱹᱞᱤᱧ ᱫᱚ ᱱᱟᱜ ᱴᱩᱝᱨᱤ ᱨᱮᱜᱮ ᱢᱮᱱᱟᱜ ᱞᱤᱧᱟ ᱟᱫᱚ ᱱᱤᱛᱚᱜ ᱫᱚ ᱟᱹᱞᱤᱧ ᱫᱚ ᱱᱟᱜ ᱴᱩᱝᱨᱤ ᱨᱮᱜᱮ ᱢᱮᱱᱟᱜ ᱞᱤᱧᱟ ᱟᱫᱚ ᱱᱤᱛᱚᱜ ᱫᱚ ᱟᱹᱞᱤᱧ ᱫᱚ ᱱᱟᱜ ᱴᱩᱝᱨᱤ ᱨᱮᱜᱮ ᱢᱮᱱᱟᱜ ᱞᱤᱧᱟ ᱟᱫᱚ ᱱᱤᱛᱚᱜ ᱫᱚ ᱟᱹᱞᱤᱧ ᱫᱚ ᱱᱟᱜ ᱴᱩᱝᱨᱤ ᱨᱮᱜᱮ ᱢᱮᱱᱟᱜ ᱞᱤᱧᱟ ᱟᱫᱚ ᱱᱤᱛᱚᱜ ᱫᱚ ᱟᱹᱞᱤᱧ ᱫᱚ ᱱᱟᱜ ᱴᱩᱝᱨᱤ ᱨᱮᱜᱮ ᱢᱮᱱᱟᱜ ᱞᱤᱧᱟ ᱟᱫᱚ ᱱᱤᱛᱚᱜ ᱫᱚ ᱟᱹᱞᱤᱧ ᱫᱚ ᱱᱟᱜ ᱴᱩᱝᱨᱤ ᱨᱮᱜᱮ ᱢᱮᱱᱟᱜ ᱞᱤᱧᱟ ᱟᱫᱚ ᱱᱤᱛᱚᱜ ᱫᱚ ᱟᱹᱞᱤᱧ ᱫᱚ ᱱᱟᱜ ᱴᱩᱝᱨᱤ ᱨᱮᱜᱮ ᱢᱮᱱᱟᱜ ᱞᱤᱧᱟ ᱟᱫᱚ ᱱᱤᱛᱚᱜ ᱫᱚ ᱟᱹᱞᱤᱧ ᱫᱚ ᱱᱟᱜ ᱴᱩᱝᱨᱤ ᱨᱮᱜᱮ ᱢᱮᱱᱟᱜ ᱞᱤᱧᱟ ᱟᱫᱚ ᱱᱤᱛᱚᱜ ᱫᱚ ᱟᱹᱞᱤᱧ ᱫᱚ ᱱᱟᱜ ᱴᱩᱝᱨᱤ ᱨᱮᱜᱮ ᱢᱮᱱᱟᱜ ᱞᱤᱧᱟ ᱟᱫᱚ ᱱᱤᱛᱚᱜ ᱫᱚ ᱟᱹᱞᱤᱧ ᱫᱚ ᱱᱟᱜ ᱴᱩᱝᱨᱤ ᱨᱮᱜᱮ ᱢᱮᱱᱟᱜ ᱞᱤᱧᱟ ᱟᱫᱚ ᱱᱤᱛᱚᱜ ᱫᱚ ᱟᱹᱞᱤᱧ ᱫᱚ ᱱᱟᱜ ᱴᱩᱝᱨᱤ ᱨᱮᱜᱮ ᱢᱮᱱᱟᱜ ᱞᱤᱧᱟ ᱟᱫᱚ ᱱᱤᱛᱚᱜ ᱫᱚ ᱟᱹᱞᱤᱧ ᱫᱚ ᱱᱟᱜ ᱴᱩᱝᱨᱤ ᱨᱮᱜᱮ ᱢᱮᱱᱟᱜ ᱞᱤᱧᱟ ᱟᱫᱚ ᱱᱤᱛᱚᱜ ᱫᱚ ᱟᱹᱞᱤᱧ ᱫᱚ ᱱᱟᱜ ᱴᱩᱝᱨᱤ ᱨᱮᱜᱮ ᱢᱮᱱᱟᱜ ᱞᱤᱧᱟ ᱟᱫᱚ ᱱᱤᱛᱚᱜ ᱫᱚ ᱟᱹᱞᱤᱧ ᱫᱚ ᱱᱟᱜ ᱴᱩᱝᱨᱤ ᱨᱮᱜᱮ ᱢᱮᱱᱟᱜ ᱞᱤᱧᱟ ᱟᱫᱚ ᱱᱤᱛᱚᱜ ᱫᱚ ᱟᱹᱞᱤᱧ ᱫᱚ ᱱᱟᱜ ᱴᱩᱝᱨᱤ ᱨᱮᱜᱮ ᱢᱮᱱᱟᱜ ᱞᱤᱧᱟ ᱟᱫᱚ ᱱᱤᱛᱚᱜ ᱫᱚ ᱟᱹᱞᱤᱧ ᱫᱚ ᱱᱟᱜ ᱴᱩᱝᱨᱤ ᱨᱮᱜᱮ ᱢᱮᱱᱟᱜ ᱞᱤᱧᱟ ᱟᱫᱚ ᱱᱤᱛᱚᱜ ᱫᱚ ᱟᱹᱞᱤᱧ ᱫᱚ ᱱᱟᱜ ᱴᱩᱝᱨᱤ ᱨᱮᱜᱮ ᱢᱮᱱᱟᱜ ᱞᱤᱧᱟ ᱟᱫᱚ ᱱᱤᱛᱚᱜ ᱫᱚ ᱟᱹᱞᱤᱧ ᱫᱚ ᱱᱟᱜ ᱴᱩᱝᱨᱤ ᱨᱮᱜᱮ ᱢᱮᱱᱟᱜ ᱞᱤᱧᱟ ᱟᱫᱚ ᱱᱤᱛᱚᱜ ᱫᱚ ᱟᱹᱞᱤᱧ ᱫᱚ ᱱᱟᱜ ᱴᱩᱝᱨᱤ ᱨᱮᱜᱮ ᱢᱮᱱᱟᱜ ᱞᱤᱧᱟ ᱟᱫᱚ ᱱᱤᱛᱚᱜ ᱫᱚ ᱟᱹᱞᱤᱧ ᱫᱚ ᱱᱟᱜ ᱴᱩᱝᱨᱤ ᱨᱮᱜᱮ ᱢᱮᱱᱟᱜ ᱞᱤᱧᱟ ᱟᱫᱚ ᱱᱤᱛᱚᱜ ᱫᱚ ᱟᱹᱞᱤᱧ ᱫᱚ ᱱᱟᱜ ᱴᱩᱝᱨᱤ ᱨᱮᱜᱮ ᱢᱮᱱᱟᱜ ᱞᱤᱧᱟ ᱟᱫᱚ ᱱᱤᱛᱚᱜ ᱫᱚ ᱟᱹᱞᱤᱧ ᱫᱚ ᱱᱟᱜ ᱴᱩᱝᱨᱤ ᱨᱮᱜᱮ ᱢᱮᱱᱟᱜ ᱞᱤᱧᱟ ᱟᱫᱚ ᱱᱤᱛᱚᱜ ᱫᱚ ᱟᱹᱞᱤᱧ ᱫᱚ ᱱᱟᱜ ᱴᱩᱝᱨᱤ ᱨᱮᱜᱮ ᱢᱮᱱᱟᱜ ᱞᱤᱧᱟ ᱟᱫᱚ ᱱᱤᱛᱚᱜ ᱫᱚ ᱟᱹᱞᱤᱧ ᱫᱚ ᱱᱟᱜ ᱴᱩᱝᱨᱤ ᱨᱮᱜᱮ ᱢᱮᱱᱟᱜ ᱞᱤᱧᱟ ᱟᱫᱚ ᱱᱤᱛᱚᱜ ᱫᱚ ᱟᱹᱞᱤᱧ ᱫᱚ ᱱᱟᱜ ᱴᱩᱝᱨᱤ ᱨᱮᱜᱮ ᱢᱮᱱᱟᱜ ᱞᱤᱧᱟ ᱟᱫᱚ ᱱᱤᱛᱚᱜ ᱫᱚ ᱟᱹᱞᱤᱧ ᱫᱚ ᱱᱟᱜ ᱴᱩᱝᱨᱤ ᱨᱮᱜᱮ ᱢᱮᱱᱟᱜ ᱞᱤᱧᱟ ᱟᱫᱚ ᱱᱤᱛᱚᱜ ᱫᱚ ᱟᱹᱞᱤᱧ ᱫᱚ ᱱᱟᱜ ᱴᱩᱝᱨᱤ ᱨᱮᱜᱮ ᱢᱮᱱᱟᱜ ᱞᱤᱧᱟ ᱟᱫᱚ ᱱᱤᱛᱚᱜ ᱫᱚ ᱟᱹᱞᱤᱧ ᱫᱚ ᱱᱟᱜ ᱴᱩᱝᱨᱤ ᱨᱮᱜᱮ ᱢᱮᱱᱟᱜ ᱞᱤᱧᱟ ᱟᱫᱚ ᱱᱤᱛᱚᱜ ᱫᱚ ᱟᱹᱞᱤᱧ ᱫᱚ ᱱᱟᱜ ᱴᱩᱝᱨᱤ ᱨᱮᱜᱮ ᱢᱮᱱᱟᱜ ᱞᱤᱧᱟ ᱟᱫᱚ ᱱᱤᱛᱚᱜ ᱫᱚ ᱟᱹᱞᱤᱧ ᱫᱚ ᱱᱟᱜ ᱴᱩᱝᱨᱤ ᱨᱮᱜᱮ ᱢᱮᱱᱟᱜ ᱞᱤᱧᱟ ᱟᱫᱚ ᱱᱤᱛᱚᱜ ᱫᱚ ᱟᱹᱞᱤᱧ ᱫᱚ ᱱᱟᱜ ᱴᱩᱝᱨᱤ ᱨᱮᱜᱮ ᱢᱮᱱᱟᱜ ᱞᱤᱧᱟ ᱟᱫᱚ ᱱᱤᱛᱚᱜ ᱫᱚ ᱟᱹᱞᱤᱧ ᱫᱚ ᱱᱟᱜ ᱴᱩᱝᱨᱤ ᱨᱮᱜᱮ ᱢᱮᱱᱟᱜ ᱞᱤᱧᱟ ᱟᱫᱚ ᱱᱤᱛᱚᱜ ᱫᱚ ᱟᱹᱞᱤᱧ ᱫᱚ ᱱᱟᱜ ᱴᱩᱝᱨᱤ ᱨᱮᱜᱮ ᱢᱮᱱᱟᱜ ᱞᱤᱧᱟ ᱟᱫᱚ ᱱᱤᱛᱚᱜ ᱫᱚ ᱟᱹᱞᱤᱧ ᱫᱚ ᱱᱟᱜ ᱴᱩᱝᱨᱤ ᱨᱮᱜᱮ ᱢᱮᱱᱟᱜ ᱞᱤᱧᱟ ᱟᱫᱚ ᱱᱤᱛᱚᱜ ᱫᱚ ᱟᱹᱞᱤᱧ ᱫᱚ ᱱᱟᱜ ᱴᱩᱝᱨᱤ ᱨᱮᱜᱮ ᱢᱮᱱᱟᱜ ᱞᱤᱧᱟ ᱟᱫᱚ ᱱᱤᱛᱚᱜ ᱫᱚ ᱟᱹᱞᱤᱧ ᱫᱚ ᱱᱟᱜ ᱴᱩᱝᱨᱤ ᱨᱮᱜᱮ ᱢᱮᱱᱟᱜ ᱞᱤᱧᱟ ᱟᱫᱚ ᱱᱤᱛᱚᱜ ᱫᱚ ᱟᱹᱞᱤᱧ ᱫᱚ ᱱᱟᱜ ᱴᱩᱝᱨᱤ ᱨᱮᱜᱮ ᱢᱮᱱᱟᱜ ᱞᱤᱧᱟ ᱟᱫᱚ ᱱᱤᱛᱚᱜ ᱫᱚ ᱟᱹᱞᱤᱧ ᱫᱚ ᱱᱟᱜ ᱴᱩᱝᱨᱤ ᱨᱮᱜᱮ ᱢᱮᱱᱟᱜ ᱞᱤᱧᱟ ᱟᱫᱚ ᱱᱤᱛᱚᱜ ᱫᱚ ᱟᱹᱞᱤᱧ ᱫᱚ ᱱᱟᱜ ᱴᱩᱝᱨᱤ ᱨᱮᱜᱮ ᱢᱮᱱᱟᱜ ᱞᱤᱧᱟ ᱟᱫᱚ ᱱᱤᱛᱚᱜ ᱫᱚ ᱟᱹᱞᱤᱧ ᱫᱚ ᱱᱟᱜ ᱴᱩᱝᱨᱤ ᱨᱮᱜᱮ ᱢᱮᱱᱟᱜ ᱞᱤᱧᱟ ᱟᱫᱚ ᱱᱤᱛᱚᱜ ᱫᱚ ᱟᱹᱞᱤᱧ ᱫᱚ ᱱᱟᱜ ᱴᱩᱝᱨᱤ ᱨᱮᱜᱮ ᱢᱮᱱᱟᱜ ᱞᱤᱧᱟ ᱟᱫᱚ ᱱᱤᱛᱚᱜ ᱫᱚ ᱟᱹᱞᱤᱧ ᱫᱚ ᱱᱟᱜ ᱴᱩᱝᱨᱤ ᱨᱮᱜᱮ ᱢᱮᱱᱟᱜ ᱞᱤᱧᱟ ᱟᱫᱚ ᱱᱤᱛᱚᱜ ᱫᱚ ᱟᱹᱞᱤᱧ ᱫᱚ ᱱᱟᱜ ᱴᱩᱝᱨᱤ ᱨᱮᱜᱮ ᱢᱮᱱᱟᱜ ᱞᱤᱧᱟ ᱟᱫᱚ ᱱᱤᱛᱚᱜ ᱫᱚ ᱟᱹᱞᱤᱧ ᱫᱚ ᱱᱟᱜ ᱴᱩᱝᱨᱤ ᱨᱮᱜᱮ ᱢᱮᱱᱟᱜ ᱞᱤᱧᱟ ᱟᱫᱚ ᱱᱤᱛᱚᱜ ᱫᱚ ᱟᱹᱞᱤᱧ ᱫᱚ ᱱᱟᱜ ᱴᱩᱝᱨᱤ ᱨᱮᱜᱮ ᱢᱮᱱᱟᱜ ᱞᱤᱧᱟ ᱟᱫᱚ ᱱᱤᱛᱚᱜ ᱫᱚ ᱟᱹᱞᱤᱧ ᱫᱚ ᱱᱟᱜ ᱴᱩᱝᱨᱤ ᱨᱮᱜᱮ ᱢᱮᱱᱟᱜ ᱞᱤᱧᱟ ᱟᱫᱚ ᱱᱤᱛᱚᱜ ᱫᱚ ᱟᱹᱞᱤᱧ ᱫᱚ ᱱᱟᱜ ᱴᱩᱝᱨᱤ ᱨᱮᱜᱮ ᱢᱮᱱᱟᱜ ᱞᱤᱧᱟ ᱟᱫᱚ ᱱᱤᱛᱚᱜ ᱫᱚ ᱟᱹᱞᱤᱧ ᱫᱚ ᱱᱟᱜ ᱴᱩᱝᱨᱤ ᱨᱮᱜᱮ ᱢᱮᱱᱟᱜ ᱞᱤᱧᱟ ᱟᱫᱚ ᱱᱤᱛᱚᱜ ᱫᱚ ᱟᱹᱞᱤᱧ ᱫᱚ ᱱᱟᱜ ᱴᱩᱝᱨᱤ ᱨᱮᱜᱮ ᱢᱮᱱᱟᱜ ᱞᱤᱧᱟ ᱟᱫᱚ ᱱᱤᱛᱚᱜ ᱫᱚ ᱟᱹᱞᱤᱧ ᱫᱚ ᱱᱟᱜ ᱴᱩᱝᱨᱤ ᱨᱮᱜᱮ ᱢᱮᱱᱟᱜ ᱞᱤᱧᱟ ᱟᱫᱚ ᱱᱤᱛᱚᱜ ᱫᱚ ᱟᱹᱞᱤᱧ ᱫᱚ ᱱᱟᱜ ᱴᱩᱝᱨᱤ ᱨᱮᱜᱮ ᱢᱮᱱᱟᱜ ᱞᱤᱧᱟ ᱟᱫᱚ ᱱᱤᱛᱚᱜ ᱫᱚ ᱟᱹᱞᱤᱧ ᱫᱚ ᱱᱟᱜ ᱴᱩᱝᱨᱤ ᱨᱮᱜᱮ ᱢᱮᱱᱟᱜ ᱞᱤᱧᱟ ᱟᱫᱚ ᱱᱤᱛᱚᱜ ᱫᱚ ᱟᱹᱞᱤᱧ ᱫᱚ ᱱᱟᱜ ᱴᱩᱝᱨᱤ ᱨᱮᱜᱮ ᱢᱮᱱᱟᱜ ᱞᱤᱧᱟ ᱟᱫᱚ ᱱᱤᱛᱚᱜ ᱫᱚ ᱟᱹᱞᱤᱧ ᱫᱚ ᱱᱟᱜ ᱴᱩᱝᱨᱤ ᱨᱮᱜᱮ ᱢᱮᱱᱟᱜ ᱞᱤᱧᱟ ᱟᱫᱚ ᱱᱤᱛᱚᱜ ᱫᱚ ᱟᱹᱞᱤᱧ ᱫᱚ ᱱᱟᱜ ᱴᱩᱝᱨᱤ ᱨᱮᱜᱮ ᱢᱮᱱᱟᱜ ᱞᱤᱧᱟ ᱟᱫᱚ ᱱᱤᱛᱚᱜ ᱫᱚ ᱟᱹᱞᱤᱧ ᱫᱚ ᱱᱟᱜ ᱴᱩᱝᱨᱤ ᱨᱮᱜᱮ ᱢᱮᱱᱟᱜ ᱞᱤᱧᱟ ᱟᱫᱚ ᱱᱤᱛᱚᱜ ᱫᱚ ᱟᱹᱞᱤᱧ ᱫᱚ ᱱᱟᱜ ᱴᱩᱝᱨᱤ ᱨᱮᱜᱮ ᱢᱮᱱᱟᱜ ᱞᱤᱧᱟ ᱟᱫᱚ ᱱᱤᱛᱚᱜ ᱫᱚ ᱟᱹᱞᱤᱧ ᱫᱚ ᱱᱟᱜ ᱴᱩᱝᱨᱤ ᱨᱮᱜᱮ ᱢᱮᱱᱟᱜ ᱞᱤᱧᱟ ᱟᱫᱚ ᱱᱤᱛᱚᱜ ᱫᱚ ᱟᱹᱞᱤᱧ ᱫᱚ ᱱᱟᱜ ᱴᱩᱝᱨᱤ ᱨᱮᱜᱮ ᱢᱮᱱᱟᱜ ᱞᱤᱧᱟ ᱟᱫᱚ ᱱᱤᱛᱚᱜ ᱫᱚ ᱟᱹᱞᱤᱧ ᱫᱚ ᱱᱟᱜ ᱴᱩᱝᱨᱤ ᱨᱮᱜᱮ ᱢᱮᱱᱟᱜ ᱞᱤᱧᱟ ᱟᱫᱚ ᱱᱤᱛᱚᱜ ᱫᱚ ᱟᱹᱞᱤᱧ ᱫᱚ ᱱᱟᱜ ᱴᱩᱝᱨᱤ ᱨᱮᱜᱮ ᱢᱮᱱᱟᱜ ᱞᱤᱧᱟ ᱟᱫᱚ ᱱᱤᱛᱚᱜ ᱫᱚ ᱟᱹᱞᱤᱧ ᱫᱚ ᱱᱟᱜ ᱴᱩᱝᱨᱤ ᱨᱮᱜᱮ ᱢᱮᱱᱟᱜ ᱞᱤᱧᱟ ᱟᱫᱚ ᱱᱤᱛᱚᱜ ᱫᱚ ᱟᱹᱞᱤᱧ ᱫᱚ ᱱᱟᱜ ᱴᱩᱝᱨᱤ ᱨᱮᱜᱮ ᱢᱮᱱᱟᱜ ᱞᱤᱧᱟ ᱟᱫᱚ ᱱᱤᱛᱚᱜ ᱫᱚ ᱟᱹᱞᱤᱧ ᱫᱚ ᱱᱟᱜ ᱴᱩᱝᱨᱤ ᱨᱮᱜᱮ ᱢᱮᱱᱟᱜ ᱞᱤᱧᱟ ᱟᱫᱚ ᱱᱤᱛᱚᱜ ᱫᱚ ᱟᱹᱞᱤᱧ ᱫᱚ ᱱᱟᱜ ᱴᱩᱝᱨᱤ ᱨᱮᱜᱮ ᱢᱮᱱᱟᱜ ᱞᱤᱧᱟ ᱟᱫᱚ ᱱᱤᱛᱚᱜ ᱫᱚ ᱟᱹᱞᱤᱧ ᱫᱚ ᱱᱟᱜ ᱴᱩᱝᱨᱤ ᱨᱮᱜᱮ ᱢᱮᱱᱟᱜ ᱞᱤᱧᱟ ᱟᱫᱚ ᱱᱤᱛᱚᱜ ᱫᱚ ᱟᱹᱞᱤᱧ ᱫᱚ ᱱᱟᱜ ᱴᱩᱝᱨᱤ ᱨᱮᱜᱮ ᱢᱮᱱᱟᱜ ᱞᱤᱧᱟ ᱟᱫᱚ ᱱᱤᱛᱚᱜ ᱫᱚ ᱟᱹᱞᱤᱧ ᱫᱚ ᱱᱟᱜ ᱴᱩᱝᱨᱤ ᱨᱮᱜᱮ ᱢᱮᱱᱟᱜ ᱞᱤᱧᱟ ᱟᱫᱚ ᱱᱤᱛᱚᱜ ᱫᱚ ᱟᱹᱞᱤᱧ ᱫᱚ ᱱᱟᱜ ᱴᱩᱝᱨᱤ ᱨᱮᱜᱮ ᱢᱮᱱᱟᱜ ᱞᱤᱧᱟ ᱟᱫᱚ ᱱᱤᱛᱚᱜ ᱫᱚ ᱟᱹᱞᱤᱧ ᱫᱚ ᱱᱟᱜ ᱴᱩᱝᱨᱤ ᱨᱮᱜᱮ ᱢᱮᱱᱟᱜ ᱞᱤᱧᱟ ᱟᱫᱚ ᱱᱤᱛᱚᱜ ᱫᱚ ᱟᱹᱞᱤᱧ ᱫᱚ ᱱᱟᱜ ᱴᱩᱝᱨᱤ ᱨᱮᱜᱮ ᱢᱮᱱᱟᱜ ᱞᱤᱧᱟ ᱟᱫᱚ ᱱᱤᱛᱚᱜ ᱫᱚ ᱟᱹᱞᱤᱧ ᱫᱚ ᱱᱟᱜ ᱴᱩᱝᱨᱤ ᱨᱮᱜᱮ ᱢᱮᱱᱟᱜ ᱞᱤᱧᱟ ᱟᱫᱚ ᱱᱤᱛᱚᱜ ᱫᱚ ᱟᱹᱞᱤᱧ ᱫᱚ ᱱᱟᱜ ᱴᱩᱝᱨᱤ ᱨᱮᱜᱮ ᱢᱮᱱᱟᱜ ᱞᱤᱧᱟ ᱟᱫᱚ ᱱᱤᱛᱚᱜ ᱫᱚ ᱟᱹᱞᱤᱧ ᱫᱚ ᱱᱟᱜ ᱴᱩᱝᱨᱤ ᱨᱮᱜᱮ ᱢᱮᱱᱟᱜ ᱞᱤᱧᱟ ᱟᱫᱚ ᱱᱤᱛᱚᱜ ᱫᱚ ᱟᱹᱞᱤᱧ ᱫᱚ ᱱᱟᱜ ᱴᱩᱝᱨᱤ ᱨᱮᱜᱮ ᱢᱮᱱᱟᱜ ᱞᱤᱧᱟ ᱟᱫᱚ ᱱᱤᱛᱚᱜ ᱫᱚ ᱟᱹᱞᱤᱧ ᱫᱚ ᱱᱟᱜ ᱴᱩᱝᱨᱤ ᱨᱮᱜᱮ ᱢᱮᱱᱟᱜ ᱞᱤᱧᱟ ᱟᱫᱚ ᱱᱤᱛᱚᱜ ᱫᱚ ᱟᱹᱞᱤᱧ ᱫᱚ ᱱᱟᱜ ᱴᱩᱝᱨᱤ ᱨᱮᱜᱮ ᱢᱮᱱᱟᱜ ᱞᱤᱧᱟ ᱟᱫᱚ ᱱᱤᱛᱚᱜ ᱫᱚ ᱟᱹᱞᱤᱧ ᱫᱚ ᱱᱟᱜ ᱴᱩᱝᱨᱤ ᱨᱮᱜᱮ ᱢᱮᱱᱟᱜ ᱞᱤᱧᱟ ᱟᱫᱚ ᱱᱤᱛᱚᱜ ᱫᱚ ᱟᱹᱞᱤᱧ ᱫᱚ ᱱᱟᱜ ᱴᱩᱝᱨᱤ ᱨᱮᱜᱮ ᱢᱮᱱᱟᱜ ᱞᱤᱧᱟ ᱟᱫᱚ ᱱᱤᱛᱚᱜ ᱫᱚ ᱟᱹᱞᱤᱧ ᱫᱚ ᱱᱟᱜ ᱴᱩᱝᱨᱤ ᱨᱮᱜᱮ ᱢᱮᱱᱟᱜ ᱞᱤᱧᱟ ᱟᱫᱚ ᱱᱤᱛᱚᱜ ᱫᱚ ᱟᱹᱞᱤᱧ ᱫᱚ ᱱᱟᱜ ᱴᱩᱝᱨᱤ ᱨᱮᱜᱮ ᱢᱮᱱᱟᱜ ᱞᱤᱧᱟ ᱟᱫᱚ ᱱᱤᱛᱚᱜ ᱫᱚ ᱟᱹᱞᱤᱧ ᱫᱚ ᱱᱟᱜ ᱴᱩᱝᱨᱤ ᱨᱮᱜᱮ ᱢᱮᱱᱟᱜ ᱞᱤᱧᱟ ᱟᱫᱚ ᱱᱤᱛᱚᱜ ᱫᱚ ᱟᱹᱞᱤᱧ ᱫᱚ ᱱᱟᱜ ᱴᱩᱝᱨᱤ ᱨᱮᱜᱮ ᱢᱮᱱᱟᱜ ᱞᱤᱧᱟ ᱟᱫᱚ ᱱᱤᱛᱚᱜ ᱫᱚ ᱟᱹᱞᱤᱧ ᱫᱚ ᱱᱟᱜ ᱴᱩᱝᱨᱤ ᱨᱮᱜᱮ ᱢᱮᱱᱟᱜ ᱞᱤᱧᱟ ᱟᱫᱚ ᱱᱤᱛᱚᱜ ᱫᱚ ᱟᱹᱞᱤᱧ ᱫᱚ ᱱᱟᱜ ᱴᱩᱝᱨᱤ ᱨᱮᱜᱮ ᱢᱮᱱᱟᱜ ᱞᱤᱧᱟ ᱟᱫᱚ ᱱᱤᱛᱚᱜ ᱫᱚ ᱟᱹᱞᱤᱧ ᱫᱚ ᱱᱟᱜ ᱴᱩᱝᱨᱤ ᱨᱮᱜᱮ ᱢᱮᱱᱟᱜ ᱞᱤᱧᱟ ᱟᱫᱚ ᱱᱤᱛᱚᱜ ᱫᱚ ᱟᱹᱞᱤᱧ ᱫᱚ ᱱᱟᱜ ᱴᱩᱝᱨᱤ ᱨᱮᱜᱮ ಕಲಿಂಗಟ ಒಬ್ಬ ಜಾಕರ ಗೊತ್ತಂದ
2: ನಿನ್ನದು ಚಿಮಿನ್ ಪೈಸಾ ಎಲ್ಲ ಕೊಡಲಿಲ್ಲ
1: ಶುರುವಾತ ಪಚ್ಚಿಸ್ಟಾರ್
2: ಅಚ್ಚಾ
1: ಸ್ಟಾರ್ಟಿಂಗ್
2: ಸೂಹೆ
1: ಸೂಹೆ ಇನ್ಕಾ ಬಡಾಡಿಯನ್ ಬಡಾಡಿಯನ್ ಮಿತ್ತೆಲಿ ದುಕಾನ್ ಲೈಕಿನ್ ಜಂಪಿ ಚೆನ್ನಪ್ಪ
2: ರೀ
1: ಓವರ್ ಬ್ರಿಜ್ ಬೈ ತಂದು ದಿಕ್ಕಲೆ ಚಿಕ್ಕ ಅತ್ತಮ್ ಚಿಕಿಟ್ಕಿತ ಇಂಥ ನಾ ಮನೆ ಬಂದ ಏನ್ಗೆ
2: ಒಂದು ಜನ ಅಚ್ಚಾ ನಿಕ್ಕದು ಸಿಮ್ ಕದು ಒಕ್ಕೊಂದು ಪಾರೆ ಬನ್ ಅಸುಲೆ ಕೆಟ್ಕೋ
1: ಅಸುಲ್ದು ನಾದು ಬಂಕು ನಾ ಮಾಜನ್ ಕಿರಿಂಗ್ ಆಗುತ್ತೆ ಅನ್ಕೋ ಮನಾಕು ಉಪ್ರೂಮ್ ಬೈನ ನಾದು
2: ಕಜಿರ್ದ ಅಬನ್ ಸಬನ್ ಮುಲಿಕ ಅಸುಲ್ ತಿಟ್ಕೋ ಕಚ್ಚಿ
1: ಸಬನ್ ಮುಲಿಕ ಅಸುಲ್ ಕೆಟ್ಕೋ ಅಲ್ಲಿ ಎಲ್ಲಗಿದ್ದು
2: ಅಚ್ಚಾ ಅಚ್ಚಾ
1: ಕಿರಿಂಗ್ ಆಗುತ್ತೆ ಅನ್ಕೋ ಮನಾಕು ಕಿಲೋ ಹಿಸಾಬ್ ರೀ ಹಾಕೋ ಅಲ್ಲಿ ಮರ್ಜಿನ್ ಕೆತ್ತಲಿ ಅಲ್ಲಿ ಕಿಲೋ ತಗಲಿ ಕರಿಂಗ್ ಬರಕತ್ತೆ
2: ಕರಿಂಗ್ ಹೋಗತ್ತಿ ಅಚ್ಚಂದು ನಾ ಲಪ್ಪದು ಮಿನ
1: ನಾಭ ಮಿನಾಗೆ
2: ಮಿನಾಗತ್ತಿ ಅಚ್ಚಾ ಅಲ್ಲಂಗ್ ಸಿಮ್ ಕುಲ ಕರಿಂಗ್ ಕೊತ್ತನ ನಾ ಬಾಯ್ಲರ್ ಕೋ ಏನಾತೆ ಪೀರ್ ಹಾತು ದೇಸಿ ಸಿಮ್ ಕೋ ಎಂದು ದೇಸಿ ಸಿಮ್ ಕೋ ಹಾತು ಅಸುಲ್ ದೈ ಅಚ್ಚೆ ಕೊಕ್ಕಾಗೆ ಅಸುಲ್ ಮೇ ಇಸ್ಕೋ ಅಸುಲ್ ಕೊತ್ತನ ಏ ಮೆಂದು ಮಗೆ ಮಗೆ ಪ್ರೋ ಬಯರ್ ತಗೋ ಕೋ ಇಚಬಾ
1: ಅಬು ಸಮ ಅಸುಲ್ ತೇಕೋ ನಾ ರೇಟ್ ರನಕು ಜಾನಾ ಬನೋ ರಂಗಾವ
2: ಯಾ ಯಾ
1: ಬೀಡ್ ಬಾಡ್ ರನೆ ನಾ ಬು ದೇಸಿ ಸಿಮ್ ಕೋ ಚಿನಾ ಬಾಚಿ ಬಜಾರ್ ಕೋ ಎತ್ತೆ ಬಾಯ್ಲರ್ ಜಿಲ್ಲಿ ಕೋ ಕಿರಿಂಗ್ ಕೇದ ಕೋ ಸೆನೋ ರೋಗತನ್ ಸಿಮ್ ಚಿಕನ್ ಸಿಮ್ ಜಾನ್ ಸಿಮ್ ರೋ ಏನೇನ್ ಕೋ ಆನ್ಸ್ ಮನೆ ಜಾನ್ ಇಯಲ್ ರೋ ಜಂಗ್ ರೋ ಕೋ ಜಮ್ಟೋ ಕೇರೆ ಇಂತ ಆಯ್ತು ಫೈಲಾವ ನನ್ನ ಮಾಸುತ್ತೆ
2: ರೋಗ ತಗತಿ
1: ಯಾ
2: ಎಂದು ಅಲಂಗ್ ದೋ ಸಿಮ್ ಕೋ ಅಸುಲ್ ತಿಯಾ ತರಿಕೆ ರಿ ಅದು ಲಂಗ್ ಟ್ರೈನಿಂಗ್ ಕಿನಾ ಚಿ ಚಲೆ
1: ಟ್ರೈನಿಂಗ್ ಕಿನಲ್ಲಿ ನನ್ನ ಅಬು ಚಿನಾ ಬುನೆ
2: ಸ್ಟಾರ್
1: ಸ್ವರೋಜ್ ಸ್ಟಾರ್ ಸ್ವರೋಜ್ ಬೆಂಕೋ ಪಿಂಡಿ ಪೈತೆ
2: ಓಹೋ ಅಚ್ಚ ಅಚ್ಚ ಇಂತ ಆತರ ಟ್ರೈನಿಂಗ್ ಕಿನಾ ಚಿ ಎಂದು ಇಂತ ಟ್ರೈನಿಂಗ್ ಕಿನಾತೆ ರೇಟ್ ಅನುಕೂರಿ ಆ ತರಿಕೆ ಕೊಳಂಗ್ ಎತ್ತೋ ಕಡ

ಐಮತನ್ ತೆಗಿನಬು ಸಕುಂತ್ರ ಜಮುದಂಡು ಅಕುಣ್ಯ ಜುಡಿಕಪಾಯತೆ ಆಂದ್ರಿಯ ಸಿವಿಲ್ ದುರೆನ್ ಸರಿಗೆ ಹೋ ಅಕಳಿಮತನ್ ಸನಾಮ್ ಹಗಾಂಡು ಮಿಸಿಗೋ ತಿಸಿಯ ಕ್ರೊಡ್ರುಕೋ ಚಿಲ್ಕೆಬು ಚಿರ್ಗಲ್ಕಿಡ ನಿನಕೋ ನಿಕುಲ್ ಸಕಂ ಕೊತೆಚಿ ಖಬರ್ ಸಕಂ ಕೊತೆ ಜುಡುರುತಿಬು ಒಲ್ಕುಳಿಯ ನಿಕುಲ್ ಸಕಂ ಕೋ ಒಲ್ಕುಳಿತಿಯ ಡೊಗರ್ ಕೊದು ನೆಲಕಮಿನ ಆಕಾಶವಾಣಿ ದ್ವಾರ ಕೆಂದ ನಿರ್ದೇಶಕ ಆಕಾಶವಾಣಿ ಚೈಬಾಸಾ ಪಿನ್ ಕೋಡ್ ರೈಲ್ ಪಿ ಪಿ ಬರ್ಗುಲ್ ಮಿಯರ್ರೆ ಬುಗಿನ್ ಬುಗಿನ್ ಖಬರ್ ಕೋ ಬುಗಿನ್ ಬುಗಿನ್ ಜಗರ್ ಕೋ ತಿಸಿಂಗ್ಬು ಅಯ್ಯಂಕೆ ಲಿಕ ಭಾರತ ರಿಯ ಐನ್ ಅಂಡ್ ಓ ಸ್ವರೋಜ್ಗಾರ್ ಲಿಕನ್ ಜಗರ್ ಕೋ ಅಂಡ್ ಇಮನ್ ಇಮನ್ ಜಾಚಿಮಿನ್ಗೆ ಅಬು ಎ ಸಮಾಜ ರೇ ಹುದ್ರೆ ಸೆಸೆಂತನ್ ಜಗರ್ ಕೋ ಚಿ ಖಬರ್ ಕೋ ನೆನಕೊಬು ಅಯ್ಯಂ ಬಿಟಯ ಇನಮೆಂತೆ ಜುಡುರುತ ನಿಕುಲ್ ಸಕಂಬು ಒಲ್ಕೊಳಿಯ ಮರ್ ತಿಸಿಯ ಕುರುಡು ನೆಂತರ್ಗಬ ಬಗುಡಿತೆ ಎ ಸೆನೋ ಸೆನೋತೆ ಮರ್ ಸನಾಮ್ ಕೋ ಅಲಿಂಗ್ ಜಗನಾಥೆ ಸಪಾಯತೆ ತುನುವೆ ಸಿಬಿನ್ ಜುಹಾರ್.